Oyo nyame wo te ase ye mase nyankopon so Adaje se wo te ame a ba bia wo nya na twebe wo radio na sori e wo dia wo te ase Fere onem kase ye mase nyankopon wa wa chi ye no nko ba ba ba